ಹೊಗಡಾ ಹೊಗಡಾ ಮನಿ ಮನಿ ಮನಿ ಹಗಲ್ ಹಗಲ್ ಅಡೆ ಹೋಗಿ ಮುಖ ಕರೀವಿ ಹೊಗಡಾ ಓ ಪಾಣಿ ಬೀವಿ ಸಾಡೋ ಕರೀವಿ ನೋಡ ನೋಡ ನೋಡ